Ghana rechema ma fe yenye bre na ensam no ye tie mu kire mu ankasa na ze ye free ensam no asedia na ye free ase e wo vaku fuatna ye na Ghana fo nyina beka hye ne so a ye na watwe ye free ase ye tiwa